ಐ ಜಬಲ್ಪುರ ಸಿಂಖಣಿ ಮಗಲ್ಪುರ ಲಂಕಣಿ ಎದರ ಕೊಡ್ತ ಸುಸುಖ ಅದರ ಕೊಡ್ತ ಕಾಸುಖ ಇಲ್ಲ ಇಲ್ಲ ಕುಡಿಯ ಹಾಡಿ ತಾನಿಕ ಚುಡಿ ಮಳ್ಳ ಅಲ್ಲಿ ಇಲ್ಲಿ ಅಂದಾಲಮ್ಮ ಐಸಾ ಪೈಸಾ ಹೇಳಲಮ್ಮ.